0: ನವನಿ ಕಶಿಗ ದವನಿ ರಜಕೃಷ್ಣ ಗೋಲ್ಡಿನ ಮಧು ಸರಮಾನ
1: ನೀ ನವರಾಧಿಸೋ ಭವರಾ ತುಜ ಕುಂಕುಮತ ದೇವ ಬಾಯಿ ಥೋಳ ತರಿ ಭಾನ್ ಭಾನ್
0: ತು ನವನಿ ಕಶಿಗ ದವನಿ ರಜಕೃಷ್ಣ ಗೋಲ್ಡಿನ ಮಧು ಸರಮಾನ
1: ನೀ ನವರಾಧಿಸೋ ಭವರಾ ತುಜ ಕುಂಕುಮತ ದೇವ ಬಾಯಿ ಥೋಳ ತರಿ ಭಾನ್ ಭಾನ್